ಯಮುನೆಚಕಟ ವರ ಕಿಸನ್ ಬುರಲಿ ಧರ ಕುನಿ ಮನೆಗಿರಿ ಧರ ನರ ವರ ನಟವ ಕುಂಜವನಿ ಕೇಳತು ರಾಸ ರಂಗ್ ಏಕ ನಟರಂಗಿ ನಾರಕರಿ ಸೋಳ ಸಿಂಗಾರ್ ಅಲಿ ಚನನನ ನಾಚತ ಉಡುವಿ ಬಹಾ ಚಿತಿ ಅಲ ಗೋಪ ಗೋಪಿಕಾ ಕನಯ್ಯ ಸಖ ಖೇಡತೋ ರಾಧಾ ಸಖೀಲ ಕಸ ಕಸ ಕಸ ಕಸ ಅಸಾ